0: ಹಕ್ಕ ಸಚ್ಚ ಗೀತ ಜೋಬ ಸಿಂಧ ಜೋಬ
1: ಪಿಕ್ಲಿ ಹಿಟ್ಸ್
2: ಖಾರಿಶ್ ಕೇಳಿ ಮುಫೀದ್ ಹೇ
1: ಫಕೀರಿ ನೀಮ್ ಪಿಕ್ಲಿ ಹಿಟ್ಸ್ ಸೋಪ್
2: ಹರ ಅಚ್ಚೆ ಸ್ಟೋರ್ ಸೇ ನಾಮ ಲೇಕರ್ ತಲಬ್ ಕೀಜಿಯೇ.